ಬುಧೆ ಕರುಣ ಶರದೆ ಕಮಲ ಕಾಂತ ಕೇಜಿ ನರ ಕಳ ಸುರ ವಿಭೇದನ ಭರದ ಬೇಳ ಸುರ ಪುರೋದಮ ಕರುಣ ಶರದೆ ಕಮಲ ಕಾಂತ ಕಮಲ ಜಾದಲ ಕಲ್ಯಾಣಿ ಇಸ್ ಎ ವೆರಿ ಮೇಜರ್ ರಾಗ ದಿಸ್ ರಾಗ like Shankarabharanam Todi Karhara Priya has been taken up by the Trinities, and we have a large number of compositions right from the Varnam to the Javali. It's a very melodious, emotive raga and gives a large scope for the singer.